ਸੇ ਆਕਾਸ਼ਵਾਣੀ ਇਟਾਨਗਰ ਤਨਕਾਦਮ ਪ੍ਰੋਗ್ರಾಮ್ ಜಾಬ ಸಿತ್ಪೋಲ್ ಗ ಲೋರಿಗೋಲ ಲೋಕ ನನ್ ಅರ್ಸೋಗೋ ನನುಕ್ ತಲ್ಲಿರೋ ನಮ್ ಗಲೋ ಮೆಂಕಿದಾಂಗ್ ಮೆಂಜಿದು ಮೆಂಕೆನ್ ಮೆಂಜಿನ ಸಿ ಕೋಯ್ ಜಿರ್ದೋ ಮಿನಿಸ್ಟ್ರಿ ಆಫ್ ಎಕ್ಸ್ಟರ್ನಲ್ ಅಫೇರ್ ಲೋಕ ಮೆಂಕೆನ್ ನಮ್ ಪ್ರೈಮ್ ಮಿನಿಸ್ಟರ್ ನರೇಂದ್ರ ಮೋದಿ ಒಕ್ಕ ಚೈನೀಸ್ ಪ್ರೆಸಿಡೆಂಟ್ ಜಿ ಜಿಂಗ್ಪಿಂಗ್ ಬುನ್ಯ ಎತ್ತಿನ್ ಬ್ರಿಕ್ಸ್ ಸಮಿಟಮ್ ನ್ಯೂ ಡೆಲ್ಲಿ ಲೋಕ ಡಾಕ್ಲೋ ದಿನ ಅಂಜಿಬುಪ್ಪ ಕೌಂಟ್ರಿ ಲೋಕ ಎಂದಿರೇನ್ ಸೋ ಎಂ ಜಪ್ಕೆನ್ ಮಿನ್ಸಿಕಾಮ್ಲ ಮೆಂಕೆನ್ ಜಿತು ಎಕ್ಸ್ಟರ್ನಲ್ ಅಫೇರ್ ಮಿನಿಸ್ಟರ್ ministry spokesperson Randil Jaiswal bu media person media lo mention jida prime minister Narendra Modi bu india sok dune ender enso mention